ದಗಳು ಜಿ ಎಸ್ ಧಪೋಲಾಗಾಯಿ ಯೋಯ್ ಲೋಕಗೀತ ದಗಳ ಹಮರ ಆಜಕ್ ಉತ್ತರಾಯಣ ಕಾರ್ಯಕ್ರಮ ಮೇ ತಿಂಗಳಿನ ಸಂಪನ್ನ ಕಳಂಗ ಬಖತ ಹಬು ಆಫು ಕುಛಿ ದೇರ್ ಮೇ ಹಮರ ದೇಹರಾದೂನ್ ಕೇಂದ್ರ ಪ್ರತಿ ಉತ್ತರಾಖಂಡ ಪ್ರಾದೇಶಿಕ ಸಮಾಚಾರ ಸೋಣಾ ಆಫು ಥರ ಇಂತಜಾರ ಕರಿಯ ಯಕ ದಗಳ ಸಂತೋಷ್ ಕುಮಾರ್ ಕೋಟ್ಲಿಗೆ ದಿವ ಆಗ್ಯಾ ನಮಸ್ಕಾರ.

ಬಳ್ಳಾರ ಬನಾರಿ ಕೊಡೋ ಜೈನಾಗ ಬನಾರಿ ಶೂ ತಗೊಂಡಿದ್ದಾನೆ ಬೆಟ್ಟಲ್ಲಿ ನೋಡಿ ಜಾಳಾಗಿರೋ ಶಿವ ಕೋಡ್ ಮಾದೇರ ಬಾಡಿ ಭುಲೋ ಶಿವು ಬಗಾಲ ತಗೊಂಡು ಬಾಡಿ ಬಟಾ ಶಿವು ಬ್ಯಾಸ್ ಬ್ಯಾಸ್ ಕೋ ತಗಿನ ಬದಿ ಖಾರ ಹೇಗೆ ಬಗಾಕುವೆ ಕಸೂಲ್ಲೆ ನಾದಿ ಮರಿ ಬಲಾಲಿ ಜೋನು ಬಗುರೆ ಜೋನು ತಗಣಿ ಆಲ್ ಬಳಿ ಬಿಪತ್ಯಾರ ಧಾರ್ಮ ಜಗಿರೋ ಸೋ ಅಜ್ಜಿಯೋ ತುಮರಿ ಬಲಾಲಿ ಅವನು